ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹೆರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಪರಿಮಳಾ ದೇಶಪಾಂಡೆ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ಭಾಷಣ ಹಾಗೂ ದೇಶಭಕ್ತಿ ಭಾವಗೀತೆಗಳನ್ನು. ಮೊದಲಿಗೆ ಕೇಳೋಣ ಕನ್ನಡ ಸಾಹಿತ್ಯದಲ್ಲಿ ದೇಶಭಕ್ತಿ. ಈ ಕುರಿತು ಉಪನ್ಯಾಸಕರಾದ ಶ್ರೀ ಗೋನ್ವಾರ್ ಕಿಶನ್ ರಾವ್ ಅವರಿಂದ ಭಾಷಣ.

ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಕನ್ನಡ ಸಾಹಿತ್ಯ ಮತ್ತು ದೇಶಭಕ್ತಿ ವಿಷಯದ ಮೇಲೆ ಕೆಲವೊಂದು ವಿಚಾರಗಳನ್ನು ನಿಮ್ಮೆದುರಿಗೆ ಮಂಡಿಸಲು ಸಂತೋಷ ಪಡುತ್ತೇನೆ. ನಮ್ಮ ದೇಶ ನಾಡು ನುಡಿ ಸಂಪ್ರದಾಯ ಸಂಸ್ಕೃತಿಗಳನ್ನು ಮೀರಿ ಒಂದು ಅನನ್ಯ ಪದವನ್ನು ಹಿರಿಯರು ನಮಗೆ ಕೊಟ್ಟಿದ್ದಾರೆ, ಅದೇ ದೇಶಭಕ್ತಿ. ದೇಶಭಕ್ತಿ ಎಂದರೆ ದೇಶದ ಮೇಲಿನ ಗಾಢವಾದ ಪ್ರೀತಿ, ಗೌರವ ಮತ್ತು ಅಭಿಮಾನ. ದೇಶಭಕ್ತಿಯ ಅರ್ಥ ಮತ್ತು ಮಹತ್ವ ದೇಶದ ಸಂಸ್ಕೃತಿ, ಪರಂಪರೆ ಹಾಗೂ ಐಕ್ಯತೆಯನ್ನು ಕಾಪಾಡುವುದು, ಸಮಾಜದ ಒಳಿತಿಗಾಗಿ ಶ್ರಮಿಸುವುದು ಮತ್ತು ಕಾನೂನನ್ನು ಗೌರವಿಸುವುದು, ಅದುವೇ ನಿಜವಾದ ದೇಶಪ್ರೇಮ. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕನೂ ಪ್ರಾಮಾಣಿಕವಾಗಿ ಕೊಡುಗೆ ನೀಡಬೇಕು, ಅದು ಎಲ್ಲರ ಕರ್ತವ್ಯವೂ ಹೌದು. ಭಾರತ ಸ್ವಾತಂತ್ರ್ಯ ಹೋರಾಟ ಮತ್ತು ದೇಶಭಕ್ತಿ ಇತಿಹಾಸ ಅತ್ಯಂತ ಸುದೀರ್ಘ ಹಾಗೂ ರೋಮಾಂಚಕಾರಿಯಾಗಿದೆ. ಬ್ರಿಟಿಷರ ಗುಲಾಮಗಿರಿಯಿಂದ ದೇಶವನ್ನು ಮುಕ್ತಗೊಳಿಸಲು ಲಕ್ಷಾಂತರ ಭಾರತೀಯರು ಮತ್ತು ವಿಶೇಷವಾಗಿ ಕನ್ನಡಿಗರು ಸಹ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದ್ದಾರೆ. ಕನ್ನಡದಲ್ಲಿ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಆರಂಭಿಕ ಹಂತಗಳನ್ನು ಈ ಕೆಳಗಿನಂತೆ ಗುರುತಿಸಬಹುದು. ಆರಂಭಿಕ ಹೋರಾಟ ಮತ್ತು ಕಿಡಿ 18 ಮತ್ತು 19 ಶತಮಾನದ ಭಾಗದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಭಾರತದಲ್ಲೇ ಮೊದಲ ಬಾರಿಗೆ ಸಶಸ್ತ್ರ ಬಂಡಾಯ ಎದ್ದವರಲ್ಲಿ ಕರ್ನಾಟಕದ ವೀರರು ಮುಂಚೂಣಿಯಲ್ಲಿದ್ದಾರೆ. ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಮತ್ತು ಅವರ ದಬ್ಬಾಳಿಕೆಯನ್ನು ಕನ್ನಡಿಗರು ತೀವ್ರವಾಗಿ ವಿರೋಧಿಸಿದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸ್ವರಾಜ್ಯ ಸರ್ಕಾರ ಸ್ಥಾಪಿಸಿದ ಭಾರತದ ಮೊಟ್ಟ ಮೊದಲನೇ ಹಳ್ಳಿ ಈಸೂರು. ಈಸೂರು ದಂಗೆ ಭಾರತ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ

ಘಟನೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮುದಿನಿ ನದಿಯ ದಂಡೆಯ ಮೇಲಿರುವ ಈಸೂರು ಗ್ರಾಮವು ಬ್ರಿಟಿಷರ ಆಡಳಿತಾವಧಿಯಲ್ಲಿಯೇ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತನ್ನನ್ನು ತಾನು ಸ್ವಾತಂತ್ರ್ಯ ಗ್ರಾಮ ಎಂದು ಘೋಷಿಸಿಕೊಂಡ ಹೆಗ್ಗಳಿಕೆಯನ್ನು ಹೊಂದಿದೆ. 1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕರೆ ನೀಡಿದಾಗ ಅದರ ಕಿಡಿ ಈಸೂರು ಗ್ರಾಮವನ್ನು ತಲುಪಿತು. ಈಸೂರಿನ ಯುವಕರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯ ಕಟ್ಟುವುದಿಲ್ಲ ಎಂದು ತೀರ್ಮಾನಿಸಿದರು. ಅಷ್ಟೇ ಅಲ್ಲದೆ ಅವರು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮದೊಳಗೆ ಬರದಂತೆ ತಡೆಯಲು ಏಸೂರು ಕೊಟ್ಟರೂ ಈಸೂರು ಎಂದೂ ಕೊಡುವುದಿಲ್ಲ ಎನ್ನುವಂತಹ ಒಂದು ಮಹತ್ವಪೂರ್ಣವಾದಂತಹ ನಿರ್ಧಾರವನ್ನು ಅವರು ಮಾಡಿದರು. ಅದಲ್ಲದೆ ಈಗಾಗಲೇ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರಿನ ಈ ಇಬ್ಬರು ಶೂರರು ಬ್ರಿಟಿಷರ ವಿರುದ್ದ ಸರಣಿ ಯುದ್ದಗಳನ್ನು ಮಾಡುವುದರ ಮೂಲಕ ಅವರ ನಿದ್ದೆಗೆಡಿಸಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ದ ಯುದ್ದ ಸಾರಿದ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ. ತನ್ನ ಸಂಸ್ಥಾನವನ್ನು ರಕ್ಷಿಸಲು ಬ್ರಿಟಿಷ್ ಸೈನ್ಯದ ವಿರುದ್ದ ವೀರಾವೇಶದಿಂದ ಹೋರಾಡಿ ಕನ್ನಡತಿಯರ ಧೀರತನವನ್ನು ಜಗತ್ತಿಗೆ ತೋರಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಗೆರಿಲ್ಲಾ ಯುದ್ದ ತಂತ್ರದ ಮೂಲಕ ಬ್ರಿಟಿಷರನ್ನು ಕಾಡಿದ ಮಹಾನ್ ದೇಶಭಕ್ತ. ಹಲಗಲಿಯ ಬೇಡರು ಬ್ರಿಟಿಷರು ತಂದ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ದ ಮುಧೋಳ್ ತಾಲೂಕಿನ ಹಲಗಲಿ ಗ್ರಾಮದಲ್ಲಿ ನಡೆಸಿದ ಸಶಸ್ತ್ರ ದಂಗೆ ದೇಶಭಕ್ತಿಯ ಜ್ವಲಂತ ಉದಾಹರಣೆ. ಸುರಪುರ ವೆಂಕಟಪ್ಪ ನಾಯಕ ಮತ್ತು ನರಗುಂದದ ಬಾಬಾ ಸಾಹೇಬ್ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರ ವಿರುದ್ದ ದಂಗೆ ಎದ್ದು ಹುತಾತ್ಮರಾದ. ರಾಷ್ಟೀಯ ಚಳವಳಿ ಮತ್ತು ಗಾಂಧಿ ಯುಗ 20ನೇ ಶತಮಾನದ ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ದೇಶಾದ್ಯಂತ ಅಸಹಕಾರ ಮತ್ತು ಸತ್ಯಾಗ್ರಹ ಚಳವಳಿಗಳು ಆರಂಭವಾದಾಗ ಕರ್ನಾಟಕವು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದು ಕನ್ನಡಿಗರಲ್ಲಿ ದೇಶಭಕ್ತಿಯ ಮಹಾಪೂರವನ್ನೇ ಹರಿಸಿತು. ಮೈಲಾರ ಮಹದೇವಪ್ಪ ಕರ್ನಾಟಕದ ಏಕೈಕ ದಂಡಿನ ಉಪ್ಪಿನ ಸತ್ಯಾಗ್ರಹದ ಪಾದಯಾತ್ರಿ. ಗಾಂಧೀಜಿಯವರ ತತ್ವಗಳಿಂದ ಪ್ರೇರಿತರಾಗಿ ದೇಶಕ್ಕಾಗಿಯೇ ಪ್ರಾಣತ್ಯಾಗ ಮಾಡಿದ ವ್ಯಕ್ತಿ. ಈಸೂರು ದಂಗೆಯ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳುವುದಾದರೆ, ಚಳವಳಿಯ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ಈಸೂರು ಗ್ರಾಮದ ಜನರು ತಮ್ಮದೇ ಆದ ಸ್ವತಂತ್ರ ಸರ್ಕಾರವನ್ನು ಘೋಷಿಸಿಕೊಂಡರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಘಟನೆ ಈ ಕ್ವಿಟ್ ಇಂಡಿಯಾ ಚಳವಳಿ. 1942ರಲ್ಲಿ ಅದರ ಕಿಡಿ ಈಸೂರು ಗ್ರಾಮ ತಲುಪಿದಾಗ ಈಸೂರಿನ ಯುವಕರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಬ್ರಿಟಿಷರಿಗೆ ತೆರಿಗೆ ಕಟ್ಟುವುದನ್ನು ನಿಷೇಧಿಸಿದ್ದೇ ಅಲ್ಲದೆ ಏಸೂರು ಗ್ರಾಮ ಕೊಟ್ಟರು ಈಸೂರು ಮಾತ್ರ ಕೊಡೆವು ಎಂದು, ಹಳ್ಳಿಗಳನ್ನು ಕೊಟ್ಟರು ನಮ್ಮ ಈಸೂರನ್ನು ಬ್ರಿಟಿಷರಿಗೆ ಕೊಡುವುದಿಲ್ಲ ಎಂಬ ಘೋಷಣೆ ಮೊಳಗಿಸಿದರು. 1942ರ ಸೆಪ್ಟೆಂಬರ್ 28ರಂದು ಗ್ರಾಮಸ್ಥರಲ್ಲೇ ಸೇರಿ ಈಸೂರಿನ ವೀರಭದ್ರೇಶ್ವರ ದೇವಸ್ಥಾನದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಬ್ರಿಟಿಷರ ಆಡಳಿತವನ್ನು ಧಿಕ್ಕರಿಸಿ ತಮ್ಮದೇ ಆದ ಸ್ವರಾಜ್ಯ ಸರ್ಕಾರವನ್ನು ಸ್ಥಾಪಿಸಿಕೊಂಡರು. ವಯಸ್ಕರೆಲ್ಲರೂ ಬ್ರಿಟಿಷರ ಕಣ್ಣಿಗೆ ದಂಗೆಕೋರರಾಗಿ ಕಾಣುತ್ತಿದ್ದರಿಂದ ಸರ್ಕಾರ ಆಡಳಿತ ನಡೆಸಲು ಮುಗ್ಧ ಮಕ್ಕಳನ್ನು ನೇಮಿಸಿದರು. 10 ವರ್ಷದ ಜಯಪ್ಪ ಎಂಬ ಬಾಲಕನನ್ನು ಅಮಾಲ್ದಾರ್ ಮತ್ತು 12 ವರ್ಷದ ಮಲ್ಲಪ್ಪ ಎಂಬ ಬಾಲಕನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ನೇಮಿಸಿ ವಿಶಿಷ್ಟ ಸಮಾನಾಂತರ ಸರ್ಕಾರ ನಡೆಸಿದರು. ಇದರಿಂದ ಕ್ರೋಧಗೊಂಡ ಬ್ರಿಟಿಷ್ ಸರ್ಕಾರ ದಂಗೆಯನ್ನು ಹತ್ತಿಕ್ಕಲು ಇಡೀ ಗ್ರಾಮಕ್ಕೆ ಮಿಲಿಟರಿ ಮತ್ತು ಸಶಸ್ತ್ರ ಪೊಲೀಸ್ ಪಡೆಯನ್ನು ನುಗ್ಗಿಸಿತು. ಸೈನಿಕರು ಗ್ರಾಮದ ಮುಗ್ಧ ಜನರ ಮೇಲೆ ತೀವ್ರ ದೌರ್ಜನ್ಯ ನಡೆಸಿ 100 ಜನರನ್ನು ಬಂಧಿಸಿದರು. ಈ ದಂಗೆಗೆ ಸಂಬಂಧಿಸಿದಂತೆ ಮೈಸೂರು ಉಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೆದು 1943ರಲ್ಲಿ ಈಸೂರಿನ 5 ಜನ ಧೀರ ಯುವಕರನ್ನು ಗಲ್ಲಿಗೇರಿಸಲಾಯಿತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ 5 ಜನ ಹುತಾತ್ಮರಾದರು. ಇವರು ಇಂದಿಗೂ ಮರೆಯಾಗದೆ ಕನ್ನಡಿಗರ ಮನದಾಳದಲ್ಲಿ ಹೋರಾಟದ ಸ್ಫೂರ್ತಿ ತಂದುಕೊಟ್ಟವರು. ಅವರುಗಳೆಂದರೆ ಗುರಪ್ಪ, ಜಿನಹಳ್ಳಿ ಮಲ್ಲಪ್ಪ, ಸೂರ್ಯನಾರಾಯಣ ಆಚಾರಿ, ಬಡಕಲ್ಲಿ ಹಾಲಪ್ಪ, ಗೌಡ್ರ ಶಂಕರಪ್ಪ. ಇವರ ಜೊತೆಗೆ ಸಿದ್ದಮ್ಮ ಮತ್ತು ಹಾಲಮ್ಮ ಸೇರಿದಂತೆ ಹಲವು ಮಹಿಳೆಯರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ನಂತರ 1947ರಲ್ಲಿ ಇವರನ್ನು ಬಿಡುಗಡೆ ಮಾಡಿದ್ದು ಬೇರೆ ವಿಚಾರ. ಈಸೂರು ಗ್ರಾಮದ ಈ ಅದ್ಭುತ ಸಾಹಸ ಮತ್ತು ದೇಶಭಕ್ತಿಯನ್ನು ಕಂಡ ಮಹಾತ್ಮ ಗಾಂಧೀಜಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ತಮ್ಮ ಭಾಷಣಗಳಲ್ಲಿ ಈಸೂರಿನ ವೀರರನ್ನು ಕೊಂಡಾಡಿದ್ದರು. ಸಾಹಿತ್ಯದ ವಿಷಯಕ್ಕೆ ಬಂದಾಗ ಕನ್ನಡ ಕವಿಗಳು ಮತ್ತು ಬರಹಗಾರರು ತಮ್ಮ ಲೇಖನೆಯ ಮೂಲಕ ಜನರ ಮನಸ್ಸಿನಲ್ಲಿ ದೇಶಭಕ್ತಿಯ ಕಿಡಿಯನ್ನು ಹೊತ್ತಿಸಿದರು. ಬಿಎಂ ಶ್ರೀ, ಕುವೆಂಪು, ಬೇಂದ್ರೆ, ಆಲೂರು ವೆಂಕಟರಾಯ ಮುಂತಾದ ಮಹನೀಯರು ತಮ್ಮ ಕವಿತೆಗಳ ಮೂಲಕ ಜನರನ್ನು ಜಾಗೃತಗೊಳಿಸಿದರು. ಬಂಕಿಂ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಯಾರು ಹಾಡಿಲ್ಲ, ಯಾರಿಗಾದರೂ ನೆನಪಿಲ್ಲ ಎನ್ನುವ ಮಾತೇ ಇಲ್ಲ. ಕುವೆಂಪು ಅವರ ಜಯ ಭಾರತ ಜನನೀಯ ತನುಜಾತೆ ಕವನ ಕನ್ನಡಿಗರಲ್ಲಿ ದೇಶಪ್ರೇಮ ಮತ್ತು ನಾಡಪ್ರೇಮವನ್ನು ಒಟ್ಟಿಗೆ ಬೆಳೆಸಿತು. ಹುಯಿಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ಸ್ವಾತಂತ್ರ್ಯ ಮತ್ತು ಏಕೀಕರಣದ ಹೋರಾಟಕ್ಕೆ ದಾರಿದೀಪವಾಯಿತು. ಮೊದಲಿಗೆ ಕವಿ ಚನ್ನವೀರ ಕಣಿವೆಯವರು
ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ, ನನ್ನ ಉಸಿರು,

0: ಎಂಬ ಗೀತೆಯ ಸಾಲುಗಳಿಂದ ಜನರನ್ನು ಬಡಿದೆಬ್ಬಿಸಿದರು. ಅವರ ನಾಲ್ಕು ಸಾಲುಗಳು: ನೂರು ಭಾವ ಭಾಷೆನೆಲೆ, ನೂರು ಬಣ್ಣ ವೇಷಕಲೆ, ಸ್ವಚ್ಛಂದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು, ಪ್ರಾಚೀನವ ತಿಕ್ಕಿತೊಳೆ, ವರ್ತಮಾನ ಜೀವಗಳೇ ಉಕ್ಕೇರಲಿ ಬಾಳಹೊಳೆ ಈ ಭವಿಷ್ಯದೊಡಲಿಗೆ. ಜಿ ಎಸ್ ಯೋರದ್ರಪ್ಪನವರು ಗಾಂಧಿಯವರನ್ನು ಕಂಡದ್ದು ಮೂರು ಸಲ ಮಾತ್ರ. ಅವರು 1957 ಗಾಂಧಿ ಜಯಂತಿ ಸಂದರ್ಭದಲ್ಲಿ ಬರೆದ ಈ ಕವನವನ್ನು ನೋಡಿ: ಒಂಬತ್ತು ವರ್ಷಗಳಿಂದ ನಿಂತು ನೋಡುವೆ ನಾನು ನಿನ್ನ ಆ ಮೇರು ಸಮಧೀರ ವ್ಯಕ್ತಿತ್ವವನ್ನು, ಮುಗುಲೆ ಗೋಡೆಗೆ ಅದೋ ತೂಗು ಬಿಟ್ಟಿದೆ ನೋಡು ಬರೆದಿಟ್ಟ ಚಿತ್ರಪಟ, ಮೇರುದಂಡದ ತುದಿಗೆ ಹಾರುತಿಹದು ಬಾವುಟ, ನೆಲ ಕಡಲು ಜನಪದ ಬದುಕೆಲ್ಲ ಜೀವಂತ ಭೂಪಟ, ಹಿಮಶೈಲ ಶಾಂತಿಯಲ್ಲಿ ಜ್ವಲಿಸುತ್ತಿದೆ ಇದೋ ಎದೆಯ ದೇಗುಲದಲ್ಲಿ ನಿತ್ಯ ನಂದಾದೀಪ, ಅದೇ ನಿನ್ನ ರೂಪ. ಶಬ್ದಗಾರುಡಿಗ ದಾರಾ ಬೇಂದ್ರೆಯವರು ಭಾರತ ನವಶಕ್ತಿ ಕವಿತೆಯಿಂದ ಹೇಗೆ ಜನರಿಗೆ ಒಂದು ಸರಿಯಾದ ದಾರಿಯನ್ನು ತೋರಿಸಿಕೊಟ್ಟರು ನೋಡಿ. ಅವರ ಸಾಲುಗಳನ್ನು ಕೇಳಿ ಬೇಕಾದರೆ: ಹೃಜ್ಜಾತೆ ಚಿನ್ಮಾತೆ, ಹೃನ್ಮಾತೆ ಚಿಜ್ಜಾತೆ, ಭಾರತ ನವಶಕ್ತಿ ನಮ್ಮಾತ್ಮವನ್ನೇ ಕರುಣಿಸು ತವ ಭಕ್ತಿ, ಹೊಸ ನಗೆಯಿಂದ ತವ ಮುಖದಲ್ಲಿ ಬಿಡುಗಡೆಯಿದೆ ಸಮ್ಮುಖದಲ್ಲಿ, ನಮಿಸವಿದೋ ಒಮ್ಮುಖದಲ್ಲಿ ಭಾರತದ ನವಶಕ್ತಿ. ಕುವೆಂಪು ಅವರು ಅವರ ಮಹಾತ್ಮ ಗಾಂಧಿ ಕವಿತೆ, ಅದರ ಸಂಕಲನದಿಂದ ನಾವು ಹೇಳುವುದಾದರೆ: ಮಹಾಸ್ವಾತಂತ್ರ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಲೆಯಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮ ಮಹಾಚಲಂ, ವಿಶ್ವ ಕಂಪನೆಯ ಕಾರ್ಯಾದ ಧರ್ಮದ ಬಲಂ, ಮೂರ್ತಿಗೊಳೆ ಮೂಡಿದುದು ಈತನ ಮಹಾತ್ಮನೇ ವಲಂ, ಬಾಳು ಪಾವನವಾದಿತುಂ ಈತನೇ ಈ ಭೂಮಿಯಲ್ಲಿ. ಹಾಗೆ ನೋಡುವುದಾದರೆ ನಮ್ಮ ಸಾಹಿತ್ಯದಲ್ಲಿ ದೇಶಭಕ್ತಿ, ಸ್ವಾತಂತ್ರ್ಯ ಹೋರಾಟ, ತ್ಯಾಗ ಬಲಿದಾನಗಳಿಗೆ ಸಂಬಂಧಿಸಿದಂತೆ ಅನೇಕ ಅಸಂಖ್ಯ ಗೀತೆಗಳ ಗುಚ್ಛಗಳಿವೆ. ಕವಿಮನ ದೇಶಕ್ಕೆ ಮನಮಿಡಿಯದೇ ಇರಲು ಸಾಧ್ಯವೇ? ಹೀಗಾಗಿ ಅವೆಲ್ಲವುಗಳನ್ನು ಕಿರುಪರಿಚಯ ನೀಡುತ್ತಾ ಹೋದರೂ ಒಂದು ಕೃತಿಯಾಗುವಷ್ಟು ವಸ್ತು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಿದೆ. ಸಮಯದ ದೃಷ್ಟಿಯನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಕೇವಲ ಕೆಲವು ಪ್ರಾತಿನಿಧಿಕ ಗೀತೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆಂದು ಇವರೇ ಉತ್ತಮರು, ಉಳಿದವರು ಅಲ್ಲ ಎಂಬ ಭಾವನೆ ಬಾರದಿರಲಿ ಎಂದು ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ನಾವು ಏನೇ ಇರಲಿ, ಭಾಷೆ ಯಾವುದೇ ಇರಲಿ, ಧರ್ಮ ಸಂಸ್ಕೃತಿಗಳು ಮಾತ್ರ ಒಂದೇ, ಅದು ಭಾರತೀಯ ಸಂಸ್ಕೃತಿ. ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಮಂತ್ರ. ಯಾಕೆಂದರೆ ಭಾರತ ಮಾತೆಯ ಮಕ್ಕಳು ನಾವು ಎಂಬುದೇ ನಮಗೆ ಅಭಿಮಾನ. ಅಸೇತು ಹಿಮಾಚಲ ಪರ್ಯಂತ ಮೊಳಗಲಿ ತಾಯಿಯ ಜಯಗಾನ. ಒಂದೇ ನಾಡಲ್ಲಿ ಜನಿಸಿದ ಬಳಿಕ ಮೇಲು ಕೀಳು ಅಂತರವೇಕೆ? ಏಳು ಬೀಳುಗಳ ಬಾಳಹಾದಿಯಲ್ಲಿ ಗುರಿಯನ್ನು ಮರೆಯದಿರಿ ಜೋಕೆ. ರಾಮಕೃಷ್ಣರ ಪಾವನ ಭೂಮಿ, ದಿವ್ಯ ಶಕ್ತಿಯ ಭಂಡಾರ, ಶಂಕರ ಬಸವ ಮಧ್ವರ ಮತ್ತು ವಿವೇಕರ ತತ್ವಾದರ್ಶದ ಆಧಾರ. ಜನನ ಮರಣಗಳ ನಡುವಿನ ಜೀವನ ಸಾಗಲಿ, ಸನ್ಮಾರ್ಗದ ನೇರ ಸ್ವಾರ್ಥವ ದಹಿಸಿ ಕೀರ್ತಿಯ ಗಳಿಸಿ ಗೈಯುವ ನಾಡಿನ ಉದ್ಧಾರ. ಸತ್ಯ ಅಹಿಂಸೆಯ ಪಾಠ ಕಲಿಸಿಕೊಟ್ಟ, ಹೋರಾಟದ ಹಾಗೆಯಲ್ಲಿ ಸಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಮಹಾತ್ಮ ಗಾಂಧಿ ಸಾಮಾನ್ಯ ವ್ಯಕ್ತಿಯೇ? ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ ಧೀರ. ಗಾಂಧಿ ಎಂದರೆ ವ್ಯಕ್ತಿಯೇ, ಶಕ್ತಿಯೇ? ಅದೊಂದು ದಿವ್ಯ ಚೇತನ. ಯುಗ ಯುಗಗಳು ಕಳೆದರೂ ಕಳಚದ ಶಾಂತಿ ಮಂತ್ರದ ಸನಾತನ. ನೆನೆಯುತ್ತ ನೆನೆಯುತ್ತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಬ್ರಿಟಿಷರೊಂದಿಗೆ ಹೋರಾಡಿದ, ಬಲಿದಾನ ಮಾಡಿದ ಪ್ರತಿಯೊಬ್ಬರಿಗೂ ಈ ಉಪನ್ಯಾಸದ ಮೂಲಕ ನಾನು ನನ್ನ ಮನಗಳನ್ನು ಸಲ್ಲಿಸುತ್ತಾ, ಕೊನೆಯದಾಗಿ ಗೋಪಾಲಕೃಷ್ಣರ ಅಡಿಗರ ಈ ಸಾಲುಗಳಿಂದ ಮುಕ್ತಾಯಗೊಳಿಸುತ್ತಿದ್ದೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸ ನೆತ್ತರ ಉಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರಿಯದೀ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸ ಬೀಡೊಂದನು ರಸದ ಬೀಡೊಂದನು, ಹೊಸ ನೆತ್ತ ರುಕ್ಕುಕ್ಕಿ ಹಾರಿ ಹೋಗುವ ಮುನ್ನ, ಹರಿಯದೀ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ. ನಮಸ್ಕಾರ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ದೇಶಭಕ್ತಿ ಈ ಕುರಿತು ಉಪನ್ಯಾಸಕರಾದ ಗೋನ್ವಾರ್ ಕಿಶನ್ ರಾವ್ ಅವರಿಂದ ಭಾಷಣ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ದೇಶಭಕ್ತಿ ಗೀತೆಯನ್ನು.

ಸ್ನೇಹಿತರೆ, ನೀವು ಕೇಳುತ್ತಿದ್ದೀರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮಗಳನ್ನು. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಹಿರಿಯ ವ್ಯಕ್ತಿಗಳ ದಿನಾಚರಣೆಯು ಅಕ್ಟೋಬರ್ 1ರಂದು ಪ್ರತಿ ವರ್ಷವೂ ಆಚರಿಸಲಾಗುತ್ತದೆ. ಇದರ ಉದ್ದೇಶ ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಹಿರಿಯರು ನೀಡಿದ ಜೀವಮಾನದ ಕೊಡುಗೆಗಳನ್ನು ಸ್ಮರಿಸುವುದು ಹಾಗೂ ಹಿರಿಯರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳು, ಏಕಾಂಗಿತನ ಮತ್ತು ನಿರ್ಲಕ್ಷ್ಯದ ಬಗ್ಗೆ ಅರಿವು ಮೂಡಿಸುವುದು, ಹಿರಿಯ ನಾಗರಿಕರ ಸುರಕ್ಷತೆ ಮತ್ತು ಘನತೆಯ ಬದುಕಿಗೆ ಒತ್ತು ನೀಡುವುದು ಆಗಿದೆ. ಅಕ್ಟೋಬರ್ 1, 2026ನೇ ಈ ವರ್ಷದ ನಿನಾದ ದೀರ್ಘಾಯುಷ್ಯದ ಯುಗ, ದೀರ್ಘಾವಧಿಯ ಜೀವನಕ್ಕಾಗಿ ವ್ಯವಸ್ಥೆಗಳ ಮರುಚಿಂತನೆ, ದ ಏಜ್ ಆಫ್ ಲಾಂಗಿಟ್ಯೂಟಿವ್ ರೀಥಿಂಕಿಂಗ್ ಸಿಸ್ಟಮ್ ಫಾರ್ ದ ಲಾಂಗರ್ ಲಿವ್ಸ್ ಎಂದು ಹೇಳಲಾಗಿದೆ. ಹಿರಿಯ ನಾಗರಿಕರ ದಿನಾಚರಣೆಗೆ ಸಂಬಂಧಿಸಿದಂತೆ ಸುರಕ್ಷತೆಯಿಂದ ನೋಡಿಕೊಳ್ಳುವುದು ಅತಿ ಮುಖ್ಯವಾಗಿರುವಂತಹ ಇಂದಿನ ಪೀಳಿಗೆಗೂ ಮತ್ತು ಸಮಾಜಕ್ಕೆ ಆದ್ಯ ಕರ್ತವ್ಯವಾಗಿದೆ. ಸಮಸ್ತ ರಾಷ್ಟ್ರೀಯ ವಯೋವೃದ್ಧರ ದಿನದಂದು ಹಿರಿಯ ನಾಗರಿಕರಿಗೆ ನಮ್ಮ ಮನದಾಳದ ನಮನಗಳನ್ನು ಸಲ್ಲಿಸೋಣ.

ಈ ಭಾವಗೀತೆಯೊಂದಿಗೆ ಇಂದಿನ ಕಸ್ತೂರಿಯ ಗುರುವಾರದ ಸಂಚಿಕೆ ಮುಗಿಯುತ್ತದೆ. ಈ ಭಾವಗೀತೆಯೊಂದಿಗೆ ಇಂದಿನ ಕಸ್ತೂರಿಯ ಗುರುವಾರದ ಸಂಚಿಕೆ ಮುಗಿಸುವ ಮುನ್ನ, ಬರಲಿರುವ ಮಂಗಳವಾರದಂದು ರಕ್ತದ ವರ್ಗಾವಣೆ ಹಾಗೂ ರಕ್ತದ ವಿವಿಧ ಪ್ರಕಾರಗಳ ಕುರಿತು ಡಾಕ್ಟರ್ ವೇದಾ ಶ್ರೀಪಾದ್ ದಿದ್ದಿಗೆ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಈ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಅಲ್ಲಿವರೆಗೆ ಪರಿಮಳ ದೇಶಪಾಂಡೆಗೆ ಅಪ್ಪಣೆ ನೀಡಿ ವಂದನೆಗಳು.